0: ಸಮಾನ ಉತ್ತಾರ ತಮೋ ಗುಣ ಮಾಗೆ ತಾರ ತಂಬಾಕು ಅಣಿ ಚುನಾ ಖಾಯ್ಚ ಮಾಗ ಸಾರ
1: ಏ ತಂಬಾಕು ಚುನೇತ ಕಾಯ ಕಾಮ ಇತ ತಮೋ ಗುಣ ಮಂಜೆ ಕಾಯ ತಮೋ ಗುಣ ಮಂಜೆ ಗರ್ವಾನ ಜರ್ ಛಾತಿಚಾ ಫುಗಾ ಫುಗಲಾ ಅಸೇಲ್ ತರ್ ಪಿನ್ ಲಾವುನ್ ಥೋಡಿಶಿ ಹವಾ ಕಮಿ ಕರಾ
0: ಮೀ ಮಾರ್ತೊ ಪಿನ್
1: ಯಾ ವಿಂಚವಾಲಾ ಉತ್ತಾರ ತಮೋ ಗುಣ ಮಾಗೆ ತಾರ ಸತ್ವ ಗುಣ ಲಾವ ಅಂಗಾರ ನಿಮಿಂತು ಇಂಗ್ಳಿ ಉತ್ತರೇ ಝರ ಝರ ಅರವಿಂದು ತಾವರ
0: ಮಹಾರಾಜ್
1: ಅರವಿಂದು ತಾವರ ಸತ್ಯ ಉತ್ತಾರ ಏವುನ ಅವಘಾ ಸಾರಿಲ ತಮೋ ಗುಣ
0: ಬರ
1: ಕಿಂಚಿತ ರಾಹಿಲಿ ಫುಣ ಫುಣ
0: ಅಜೂನ್ ರಾಹಿಲಿ
1: ಶಾಂತ ಕೀಲಿ ಜನಾರ್ದನೆ ಪುಂಡಲೀಕ ವರದ ಶ್ರೀ ಜ್ಞಾನದೇವ್ ಪಂಡರಿನಾಥ್ ಮಹಾರಾಜ್ ಕೀ ಜಯ.
2: ಶ್ರೋತೃಪಣ ಐಕತ್ ಹೋತಾದ ಶಾಹಿರ್ ಸಾವಳೆ आणि सहकारी यांच्या आवाजात हे पारंपरिक गीत आणि संगीत होतं वसंत देसाई यांचं.
3: शेतकऱ्यांनो लक्ष द्या, वेळ जाऊ देऊ नका. रवी सीड चालोटेचे सोयाबीन बियाणे, उन्नती समृद्धी, भरघोस उत्पादनाची खपरी, मर्यादित साठा आजच घ्या.